ನಿನಗೆ ಮಣಿ ಭಗ್ನಿ ದಣಿ ಬಾಹು ಕೋ ತುಮ ರಾಜ ನಲ್ಸಿಯಾಕ ಭೇರ್ ತುಮರ ಘೋಳನ ಕಾಮ ಖಾಲಿ ಭೇಷ ತಾರಾ ರೂಪವಾನ್ ಸೌಂದರ್ಯವಾನ್ ಸತ್ಯವಾದಿ ರಾಜಾ